ಸಿ ಪದನಿ ಸಾಲಿದ ತಣತ ಜಂ ತಪ ಜುಣತ ಜಂ ಜಂ ಪದನಿ ಪದ ಪಜಂ ತಜಂ ಪವತಣಕು ಜಂ ಜಂ ಸಮಪದಿಂ ತಗಿಡ ನಿಧಮ ಜಂ ತರಿತ ಸಾಲಿದ ಕುಕುಂ ತಗಿಡ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿಡ ಜಂ ಗರಿಣಿ ತತರಿತ ಜಂ ಶ್ರೀಗಮ ಪ